0: ನಾಗರಿಕ ಸಾಹಿತ್ಯ ಕಕ್ಷ ಸಂಚಾಲನ ಸಂಬಂಧಿ ಸೂಚನಾ
1: ಅದಣಿ ಶಿವ ಗ್ರಹಿ ಮಹಾನುಭಾವರು ಯಥಾತ್ ವ್ಯವಸ್ಥಾ ಕಾರಣಿಬಾಟ ಪ್ರಭಾವರಿ ಶಿವ ಪ್ರಾಪ್ತಿಕ ಸಹಜೀಕರಣ ಲಾಗಿ ನಾಗರಿಕ ಸಾಹಿತ್ಯ ಕಕ್ಷ ಸಂಚಾಲನ ಕರಿಯೋ ಉಕ್ತ ಕಕ್ಷಿಬಾಟ ನಿಖಿಕ ಸೇವಾರು ಪ್ರಾಪ್ತ ಸಹ ಸೇವಾ ಪ್ರಾಪ್ತಿಕು ಲಾಗಿ ನಾಗರಿಕ ಸಾಹಿತ್ಯ ಕಕ್ಷಿಮಾ ಸಂಪರ್ಕ ರಾಖ್ನ ಅನುರೋಧ ಕರಿಶ ಸೇವಾ ಪ್ರಾಪ್ತಿಮಾ ಕಸಿಕ ಪ್ರಲೋಭನ ನಪರಿ ಆತ್ಮ ಸೇವಾ ಲಿನ ಹಾರ್ದಿಕ ಅಪಿಲ್ ಕರ್ದಶ ಸೇವಾ ಪ್ರಾಪ್ತಿಮಾ ಕುನಿ ಗುಣಾಸು ಆಯ್ಮಾ ಗುಣಾಸು ಕುನಿ ಅಧಿಕಾರ ಕಾರಣಿ ಪ್ರಮುಖ ಸೂಚನೆ ಸಂಪರ್ಕ ರಾಖ್ನ ಸಕ್ರಿಯ
0: ಕೋಸಿ ಪಾರ್ಟಿ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ವಿರಾಟ್ನಗರ್.